ಬ್ರಹ್ಮ ಮಲಾಧರವು ನಿಲ್ಲೈ ಪುಲನುರವೇ ಕಾಂಡಬಲಂ ಬ್ರಹ್ಮ ರೂಪಂ ಸರ್ವ ಪರಿಪೂರಣ ಮಾಂ ಶಿವಂ ತನ್ನಾನೈ ಶಾಸ್ತ್ರೀಯದಿ ಸಂಗೇ ಸತ್ಯಂ ತಾಂ ತುವರುಗ್ರ ಅಜ್ಞಾನಂ ಬ್ರಹ್ಮ ರೂಪಂ ದ್ವೈತಮೆನುಂ ಅದಚೇನುಂ ಬ್ರಹ್ಮ ರೂಪಂ ಮಹಿರುಗ್ರ ವಿಜ್ಞಾನಂ ಬ್ರಹ್ಮ ರೂಪಂ ಮಾರುಪದ ಸಗಜನಿಲೈ ಬ್ರಹ್ಮ ರೂಪಂ ತಿರುಗ್ರ ಬ್ರಹ್ಮ ಮಲಾಧರವುಂ ಇಲ್ಲೈ ತಿರುಗಿಂದ್ರ ತಿರುಗೆಲ್ಲಾಂ ಬ್ರಹ್ಮ ರೂಪಂ ನಿಗರಟ್ರ ಪರಮಶಿವನ್ ಪದಂ ತನ್ನಾನೈ ನಿಗತಿಯದಿಲ್ ಐಕ್ಯಮಿಲೈ ಸತ್ಯಂ ತಾಂ ವಿರಿವಾನ ದಿಗಮಯಂ ಬ್ರಹ್ಮ ರೂಪಂ ವಿವಗಾರಂ ಯಾವಯುಮೇ ಬ್ರಹ್ಮ ರೂಪಂ ಪರಮಾತ್ಮ ಯಾವಯುಮೇ ಬ್ರಹ್ಮ ರೂಪಂ

ಅನವರದಂ ಮೈ ವರವೇ ಅರಿವಾಯ್ಮೈಂದ ಕಾರಣವನ್ನಾದ ಬ್ರಹ್ಮಮೇ ನಾಂ ಕಲ್ಪನೆಯು ಮರುವಾದ ಬ್ರಹ್ಮಮೇ ನಾಂ ಓರಳವನ್ನಾದ ಬ್ರಹ್ಮಮೇ ನಾಂ

ಸಂಸಾರ ಪರಿಪೂರ್ಣಮಾಂ ಬ್ರಹ್ಮ ಮೇನಾಂ ಅದಾನಶಿದಾಕಾಶ ಪರ ಬ್ರಹ್ಮ ನಾಮೇಂದ್ರೇ ಅನವರದಂ ಮಯದರವೇ ಅರಿವಾಯ್ ಮೈಂದಾ.